0: ಹಲೋ ಅಂಡ್ ಹಾಯ್ ಸಲಾಮ್ ಸಂಗ್ ಮಂಗಲ್ದಿ ವೆಲ್ಕಮ್ ಟು ದಿ ಶೋ ಗುಡಿ ಗುಡಿ ಲಂಚ್ ಟೈಮ್ ಶೋ ಬೈ ಕೂರ್ನಾ ಚೇ ಅರ್ಸಿ ಬ್ಯಾರ್ ಉಠೈ ಖುರಾ ಮೆಸೇಜ್ ನೋರೆ ಮೆಸೇಜ್ ಈಚೆ ಮೋ ಸಲಾಮ ಅನು ಪಠಾನ್ ಛುಟಿ ಹೇನ ಮಾಹಮ ಗೋಲ್ ಮಾಹ ಉಮೀದ ಆಬ್ರು ಖಟಕ ಬಾಕಿ ಆನ್ ಲೆಸ್ನರ್ ಆಪ್ಕಿ ಛುಟಿ ಮಿಠಿ ಚಿಲೆ ಮಿಲಿ ಲೆಸ್ನರ್ ಅಮ್ರ ಖಟಕ್ ಫ್ರಾಮ್ ತಕ್ಸಿ ನುಸ್ರತಿ ಓಕೆ ಜಿ ವಾಲಿಕುಮ್ ಅಸ್ಸಲಾಮ್ ಅಂಡ್ ಥ್ಯಾಂಕ್ ಯು ಸೋ ವೆರಿ ಮಚ್
1: ನರ್ಬಲ ಡಿರ್ ಕಾ ವಿವೇಟ್ ಬರಾ ಬಜೆ ನಶ್ವೇ
0: ಮೈ ಸಲಾಮ್ ಟು ರೆಹಾನ್ ಭೈ ವಜೀರ ಆಲಾ ಸಾಬ್ ಯಾನಿ ಅವೇಸ್ ಖಾನ್ ಬೈ ಮೊತ್ತಯ್ಯ ಶೇರ್ ತವ ಯಾರ ರೆಹಾನ್ ಹಟಕ್ ತ ಯವ ತೂರ ದು ಚಲ್ಕೆ ವಲ ಸಾಗರ್ ತವ ಯೇ ಬಸಿ ಪ್ರೇಗ್ ದೈ ದ ತೂರ ದು ಚಲ್ಕೆ ಹಾ ಇಚೆ ಆಪ್ ಕಿ ಚಲಿ ಮಿಲ್ಲೆ ಸ್ನು ರಾಮ ರಹೋಟ ಇಚೆ ಬೈ ದಾ ಶೇರ್ ದಾ ವೈಸ್ ಬೈ ತ ಡಲೈ ವಿ ಗರ್ಮಿ ಚ ಕಲರಾಶಿ ದಿದಂತ ಬದರ ದಂ ಸೈಕಲ್ ಬರ ಸರಾವಿ ಕುಲ್ಫಿ ಬಖರ್ ಸವಂ ಅವೇಜ್ ಬೈ ತೋ ತಬಿ ಮುಫ್ತ ದರ್ ಕವ ರಿಹಾನ್ ಬೈ ತೋ ಸಾರಾ ಪೈಸೆ
1: ಅವ್ಗೆ
0: ಚಿರಿ ಮಿಲ್ಲೆ ಸ್ನು ರಾಮ್ರ ಖಡಕ್ ಓಕೆ ಜಿ ಥ್ಯಾಂಕ್ ಯು ಸೋ ವೆರಿ ಮಚ್ ಶಿವಜಹಾನ್ ಮನ್ನ
1: ದಾಲು ಕಿಶನ್ ವಾಖ್ಲ ಜರ್ ಪಾಕ ರಕ್ಷ
0: ಕುಲ್ಫಿ ಖುರಾ ಹನಶಾ
1: ಕವಾ ಆರ್ಡರ್ ಕವಾ ಆರ್ಡರ್
0: ಹೈ ಹಲೋ ಹೌ ಆರ್ ಯು ಮೇರೆ ಪ್ಯಾರೆ ಚಾನ್ಸ್ ಹೈ ಭಯ್ಯಾ ಮೈ ಟೆಂಪಲ್ ಅಬ್ರು ಹಟಕ ಸಿ ಜಬರ್ದಸ್ತ್ ಚೇರಿ ದಶಾ ದಚಿರು ಬಜಾರ್ ಗೋಣ ಕ ಖೀರ ಚಿತ ಮಿಲುವಿ ಜಿ ಅಬ್ರು ಹಟಕ ಚಿತ ದಚಿರು ಮಿಲುವಿ ಜಾ ಮತೋ ಶಾ ಶಾಹಿ ಜಿ
1: ಹಕೀಕತ್
0: ಶೋ ಇಸ್ ವೆರಿ ಯಮ್ಮಿ ಯಮ್ಮಿ ಬೈಕ್ ಮೇರೆ ಸಿಸ್ಟರ್ ಅಂಡ್ ಕಜನ್ ಗೈ ಥೇ ಮೇನೆ ಉನ್ಸೆ ಜಿನಾರ್ ಪಿಸಾಶ್ ಮಾಂಗೇ ಥೇ ವೋ ಫಹೀಮ್ ಭಾಯಿ ಕಿ ದುಕಾನ್ ಗಯಿ ಫಹೀಮ್ ಭಾಯಿ ನಹಿ ತಾ ದುಕಾನ್ ಮೇ ಪತಾ ನಹಿ ಕಿ ಫಹೀಮ್ ಭಾಯಿ ಕಾ ಭಾಯಿ ಥಾ ಯಾ ಕೋಯಿ ಔರ್ ಥಾ ಉಸ್ಕಿ ದುಕಾನ್ ಮೇ ಇಸ್ ಭಾಯಿ ನೇ ಕಹಾ ಕಿ ಜಿನಾರ್ ಪಿಸಾಶ್ ನಹಿ ಹೈ

0: ಇವು ಸದಾ ಗೋಲ್ ಜಿಂದಾಬಾದ್ ರೆಹಾನ್ ಬಿಲ್ಕುಲ್ ಟೀಕ್ ವಿಶಾ
1: ಮಜಾ
0: ಸಲಾಮ್ ನಾ ಸಲೂಮಿನಾ ವೆಲ್ಕಮ್ ನಾ ವೆಲ್ಕಮಿನಾ ಬಿಲ್ಕುಲ್ ಓಕೆ ದಾಲ್ ಸ್ಪೆಷಲ್ ಸಲಾಮ್ ಆಪ್ ಕೋ ಶೋ ಬ್ಯೂಟಿಫುಲ್ ಓಕೆ ಜಿ ವಾಲೇಕುಮ್ ಸಲಾಮ್ ಅಂಡ್ ಥ್ಯಾಂಕ್ ಯು ಸೋ ವೆರಿ ಮಚ್ ಯೋ ಜಹಾನ್ ಮನ್ನಾ.

ನಾ ಅವ್ರದಿಂಗ್ ಪ್ರೋಗ್ರಾಮ್ ಶೇ ವೇಚೇರ ಕಿ ಫಟಕೆ ದಿನ ಯಾದ ಸ್ಟಾಪ್ ಕಾಶ್ಮೀರಿ ಬಾಂಡನ ಲತೀಫೋ ಕೋ ತುಫಾನ್ ಅಚ್ಛಾ ಬಹುತ್ ಗರ್ಮಿ ಹೈ

ಸಾ ಚೇರದ ಗಾನ ಚಿಕ್ಕಿ ಸಿಕ್ಕಂದರ್ ಘಟಕ ಗಾನ ಎಕ್ಚುಲಿ ಇದಕ್ಕೆ ಹೊಯ್ಯು ನಿಮ್ದ ಗಾನ ಚಿಕ್ಕಿ ಮತ್ತೆ ಬಿಕಿ ಫನ್ ನಕಿರು ಸೈಡು ನೋ ಕೆಚರಕ್ಕೆ ಬಿಹಾರ ತಮಿಲ್ ಸೈಡು ಬಲ ಗಾನ ತಾಲೂಕಿ ಡೇರ್ ಜುತಮನ ರೆಫಾತ್ ಘಟಕ ಬೆಹದ ಬೆಹದ ಅದಕ್ಕೆ ಶುಕ್ರಿಯಾ ರೀ ಓದಾ ಚುಕ್ಕನ ಚೇ ಆಪಸಿ ಓದಾ ಚುಕಿ ಕನ ಆಚೆ ಯಾನಿ ಫರ್ಮೇಶ್ ಚಾ ಹೋಗ ಗಾನ ಯಾನಿ ಉಸ್ಮಾನ್ ಸರ್ ಗುಬೈ ಹೇಳ.

ಸಹಿ ಶೋಡಿ ರಮನ ಇಟ್ಸ್ ಮೀ ಆ ಆರ್ಮಾ ಅಂಡ್ ಏರಮ್ ಹಾಟಕ್ ಟಿಕ್ ಶೋಡಿ ರಮನ ಥ್ಯಾಂಕ್ ಯು ಅಸಲಾಮ್ ಅಲೈಕುಮ್ ಬಾಯ್ ಫಸ್ಟ್ ಟೈಮ್ ರೇಡಿಯೋ ಸುನ್ ರಹಿ ಹೂ ಔರ್ ಓ ಬಿ ಫಸ್ಟ್ ಟೈಮ್ ಆಪ್ಕೋ ಸುನ್ ರಹಿ ಹೂ ಅಚ್ಚಾ ಲಗಾ ಆಪ್ಕೋ ಸುನ್ ಕೆ ಮಾಶಾಲ್ಲಾ ಬಹುತ್ ಅಚ್ಚಾ ಲಗಾ ಇಸಿ ತರ ಹಂಸೆ ಔರ್ ಮುಸ್ಕುರಾತೆ ರಹೋ ಡೇರಾ ಮನನ ಹೋ ನೋಮ್ ದೇನ ಲಿಕಲೆ ಯೋ ಜಹಾನ್ ಮನ ಬ್ಯಾ ಹಮ್ ಥ್ಯಾಂಕ್ ಯು ಸೋ ಮಚ್ ಮೆಸೇಜ್ ಕೋಲೆ ಡೇರಾ ಮನನ ಮೇ ಅಗೇನ್ ಡಾಕ್ಟರ್ ಐಜಾ ಯೇ ಪೋಯಟ್ರಿ ಆಪ್ಕೆ ನೇಮ್ ತುಮ್ಹೇ ಲಿಖೋ ತೋ ಅಲ್ಫಾಜ್ ಹೋ ತುಮ್ ತುಮ್ಹೇ ಸೋಚೋ ತೋ ಹಯಾಲ್ ಹೋ ತುಮ್ ತುಮ್ಹೇ ಮಾಂಗೋ ತೋ ದುಆ ಹೈ ಆಪ್ ತುಮ್ಹೇ ಪೂಛೋ ತೋ ಸವಾಲ್ ಹೈ ಆಪ್ ತುಮ್ಹೇ ಕಹ ದೂ ತೋ ಬಾತ್ ಹೈ ಆಪ್ ತುಮ್ಹೇ ತರ್ಸೋ ತೋ ಬರಸಾತ್ ಹೈ ಆಪ್ ತುಮ್ಹೇ ಪಡೋ ತೋ ಶೇರ್ ಹೈ ಆಪ್ ಸಚ್ ಕಹೋ ಬಹುತ್ ಇಜ್ಜತ್ದಾರ್ ಹೈ ಆಪ್ ಡೇರಾ ಮನನಾ ಥ್ಯಾಂಕ್ ಯು ಸೋ ಮಚ್.